ಮಾತುಲ ಹನುಮಂತರಾವ್ ಆನ್ ದ ಘಟಂ. ಡಾಕ್ಟರ್ ಮಂಡಪಾಕ ಶಾರದಾ ಆಜ್ ಕೆ ಕಾರ್ಯಕ್ರಮ ಕಾ ಆರಂಭ ಕರ್ತಿ ಹೇ ಬೇಗಡ ರಾಗ ಮೇ ಸಂತ ತ್ಯಾಗರಾಜ ಕಿ ರಚನಾ ಭಕ್ತನ ಚಾರಿತ್ರಮೋ ಸೇ ಜೊ ಕಿ ಆದಿ ತಾಲಿಮನಿ ಬದ್ಧ ಹೇ. ಡಾಕ್ಟರ್ ಮಂಡಪಾಕ ಶಾರದಾ ಬಿಗಿನ್ಸ್ ಹರ್ ಪ್ರೆಸೆಂಟೇಷನ್ ವಿತ್ ಭಕ್ತನ ಚಾರಿತ್ರಮೋ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಬೇಗಡ ರಾಗಂ ಆದಿ ತಾಲಂ.